ವಂದಸ್ಯಾಮಾ ಅಭಿರ್ಣಮಗ್ನಿ ವಿಶ್ವದಾನೀಂ ಪಿಬ ಶುದ್ಧಮುದರಮಾಚರಂದಿ ಗೌರೀಯಂ ವಿಮಾಯ ಸಲಿದಾನಿ ತಪ್ಪ್ರತ್ಯೇಕ ಪದೀತ್ರಿಪದೀತಾ ಚತುಪ್ಪದೀ ಅಷ್ಟಾಪದೀ ನವಪದೀ ಬಹೂಷೀ ಸಹಸ್ರಾಕ್ಷರಾ ಪರಮೇ ವ್ಯೋಮನೀ ತಸ್ಯಾ